ಮಾಡಿ ಪಶುಪಾಲನೆ ರೋಜ್ಗಾರಿಗೂ ಮಾಧ್ಯಮ ಉದ್ದೇಶದಲ್ಲಿ ತಾಲೂಕು ಸಂಚಾರ ಬರೆಯಬಹುದು. ಪ್ರಾಣಿ ಇಂಟರ್ನ್ಯಾಷನಲ್ ನೇಪಾಳಕ್ಕೂ ಸಾಧ್ಯದಾರಿ ತಥಾ ಭಾಗ್ಯ ಯುನಿಸ್ಕೋ ಕೊಳಕು ಕಾರ್ಯಗಳಿಂದ ಸಂಚಾರ ಗರಿಯಕ್ಕೂ ತಾಲೀಮಕ್ಕೂ ನೇಪಾಳ ವೇತನ ಇರುವ ಸಹವಾಗಿರಬೇಕಾಗಿ ಜಸ್ಮಧ್ಯ ಪರಿಸತ್ತಿಗೆ ಬೂರು ಪಾಲನ ಉಂತಿ ಚನಾಲೆ ಪಾಲನ ಸಂಬಂಧಿ ತಾಲೀಮು ಏಕಾಹು ಈ ಸಂಭವ ಸಂಚಾಲನ ಗರಿಯಕ್ಕೂ ತಾಲೀಮ ಠಾಕೂರ್ ಬಾಬಾಟ 46 ಮಧುಬನ್ಬಾಟ 45 ಜನ ಯುವಕರಿಗೂ ಸಹಭಾಗಿತಾ ರೇಪಿಯು ತಾಲೀಮ ಉನ್ನತ ಪಶು ವ್ಯವಸ್ಥಾಪನ ಜೀವಿ ಸುರಕ್ಷಾ ಪೋಷಣ ಪ್ರಜನನ ಸ್ವಾಸ್ಥ್ಯ ಪಂಚಾಯತ್ ತಥಾ ಉಪಚಾರ ನಾನಾ ನಿರ್ಮಾಣ ಪಶುಪಾಲನ ವ್ಯವಸಾಯ ಆರ್ಥಿಕ ಪಕ್ಷದ ವಿಷಯ ವ್ಯವಹಾರಿ ಜ್ಞಾನ ಪ್ರದಾನ ಕರೆಯುತ್ತಿದೆ. ಲುಂಬಿನಿ ಪ್ರದೇಶ ಸರ್ಕಾರಿ ಆರ್ಥಿಕ ವರ್ಷ 2083-84 ಕುಲ 37,38,45,00,000 ಬಜೆಟ್ ವಿನಿಯೋಜನ ಸರ್ಕಾರಿ ಆಗಾಮಿ ಆರ್ಥಿಕ ವರ್ಷ ಚಾಲುತರ್ಫ 11,11,27,10,000 ರೂಪಾಯಿ ಪೂಜಿಗತ ತರ್ಫ 22,61,62,40,000 ರೂಪಾಯಿ ಬಜೆಟ್ ವಿನಿಯೋಜನ ಆರ್ಥಿಕ ಮಾಮಲಾ ತಥಾ ಯೋಜನಾ ಮಂತ್ರಿ ಧನೇಂದ್ರ ಕಾರ್ಕಿಲ್ ಬಜೆಟ್ ಪ್ರಸ್ತುತ ಕರ್ತವ್ಯ ವಿತ್ತೀಯ ಸಂಸ್ಥಾ ತರ್ಫಕ್ಕೂ ರಕಮ ಸಮಾವೇಶ ಸಮೇತ ಸಮಾವೇಶದಲ್ಲಿ ಕುಲ 37,38,45,00,000 ರೂಪಾಯಿ ಮಂತ್ರಿ ಕಾರ್ಕಿಲ್ ಜಾನ್ಕಾರಿ ಸರ್ಕಾರಿ ಆಗಾಮಿ ವರ್ಷಕ್ಕೂ ಬಜೆಟ್ ತರ್ಫ ಪ್ರದೇಶ ಸಂರಚನಾಕ್ಕೂ ಸಮೃದ್ಧೀಕರಣ ಸಂಘೀಯ ಲೋಕತಾಂತ್ರಿಕ ವ್ಯವಸ್ಥಾಕ್ಕೂ ಸಂಸ್ಥಾಗತ ವಿಕಾಸ ಪ್ರಾದೇಶಿಕ ಅರ್ಥತಂತ್ರಕ್ಕೂ ಸಬಲೀಕರಣ ವಿತ್ತೀಯ ಸುಶಾಸನ ಸಾಮಾಜಿಕ ತಥಾ ನಿಧಿ ಕ್ಷೇತ್ರಕ್ಕೂ ಸಹಭಾಗಿತಾ ವಿಸ್ತಾರ ಆರ್ಥಿಕ ಸಮೃದ್ಧಿಲೈ ಮುಖ್ಯ ಪ್ರಾಥಮಿಕತಾ ರಾಖೇಕು ಸಮೃದ್ಧಿ ಸಮೃದ್ಧ ಲುಂಬಿನಿ ಖುಷಿ ನಾಗರಿಕು ದೀರ್ಘಕಾಲೀನ ಸೋಚನೆ ಕಾರ್ಯನಿರ್ವಹಣೆ ಕರಿ ಬಜೆಟ್ ತರ್ಜುಮಾ ಕರೆಯಕ್ಕೂ ಮಂತ್ರಿ ಕಾರ್ಕಿಲೆ ಜಾನ್ಕಾರಿ ದೇವರು ಲುಂಬಿನಿ ಪ್ರದೇಶ ಸರ್ಕಾರಲ್ಲಿ ಸ್ವಾಸ್ಥ್ಯ ಶಿಕ್ಷಾ ವಿಕಾಸಕ್ಕಾಗಿ 5,65,00,000 ರಕಮ ವಿನಿಯೋಜನ ಸರ್ಕಾರಿ ಲುಂಬಿನಿ ಪ್ರದೇಶ ಗೌರವ ಆಯೋಜನಾ ರೂಪ ನಿರ್ಮಾಣ ಕರೆಯಲು ಲುಂಬಿನಿ ಪ್ರಾದೇಶಿಕ ಅಸ್ಪತಾಲ ಅನ್ಯ ಅಸ್ಪತಾಲಿ 2,12,00,000 ರಕಮ ವಿನಿಯೋಜನ ಸರ್ಕಾರಿ ಲುಂಬಿನಿ ಪ್ರಾದೇಶಿಕ ಅಸ್ಪತಾಲ ಟೆಲಿ ಮೆಡಿಸಿನ್ ಸೇವಾ ಸಂಚಾಲನ ರಾಜ್ಯ ಪ್ರಾದೇಶಿಕ ಅಸ್ಪತಾಲ 200 ಬೆಡ್ ವಿಸ್ತಾರ ಕರೆ ಸರ್ಕಾರಿ ಪ್ರಾಥಮಿಕತಾ ರಾಖೇಕು ಪೂರ್ವಾಧಾರ ಕ್ಷೇತ್ರ 10,18,00,000 ರೂಪಾಯಿ ವಿನಿಯೋಜನ

0: ಸೊಸೈಟಿ ಪ್ರಕಾರ ಸೋಡಿಯಂ ಧೈರ್ಯದಿಂದ ಮೂರು ಜೋಖಿಂ ಬರಾಮಿಯರ್ಸ್ ವಿಶ್ವ ಸ್ವಾಸ್ಥ್ಯ ಸಂಘಟನೆ ಇಂಥ ವ್ಯಕ್ತಿಗೆ ದೈನಿಕ 5 ಗ್ರಾಂ ಸಮ್ಮ ನೂನ್ ಸೇವನೆಯನ್ನು ಉಪಯುಕ್ತ ಹೊಣೆ ಸಲಹೆ ದಿಯೋ ಸಹ
1: ನಿಯಮಿತ ರೂಪಾಯಿ ರಾಸಾಯನಿಕ ವ್ಯಾಯಾಮಿ ಮತ್ತು ಸ್ವಸ್ಥವನ್ನು ಮದತ್
0: ಸಂತುಲಿತ ಭೋಜನ ಪರ್ಯಾಪ್ತ ನಿಂದ್ರ ಸಕಾರಾತ್ಮಕ ಸೋಚ್ ಎಂಬ ಚಿಂತಾ ಸತನಾಪಾಠ ಮುಕ್ತ ಲವಾದ ಮತ್ತು ರೋಗಾಟ ಪಹಂಚಿನ ಸಕಿಂಸ
1: 40 ವರ್ಷ ಪ್ರತಿಭಿಸಿ ನಿಯಮಿತ ಸ್ವಸ್ಥ ಜಾಸ್ತರು
0: ಚೀಲ ಪದಾರ್ಥ ಮಾತ್ರ ಮಾಸು ಕಮ್ ಖಾವು ಖಾನಾ ಸಾಕ್ಷ ಫಲ ಫುಲ್ ಖಾವು
1: ಮದ್ಯಪಾನ ಧೂಮಪಾನ ಸೇವನ ನ ಕರು
0: ಸ್ವಸ್ಥ ರಹು ಸುಖಮಯ ಜೀವನ
2: ರೇಡಿಯೋ ಪ್ರವಾಹ ಎಫ್ಎಂ ದ್ವಾರಾ ಜಲ್ದಿ ಪ್ರಚಾರ ಈ ಸಂದೇಶ

ಸಂತೋಷರಾಗಿ ಅಸಂತುಷ್ಟಿ ಮಗಿದ್ರ ಹೆಗ್ಗಿನ ಅವರಿಗೆ ರೀತಿ ಪಾತ್ರ ಯುದ್ಧ ಪರಿಸ್ಥಿತಿ ಯುದ್ಧ ಪರಿಸ್ಥಿತಿ